0: ತರ ತರ
1: ಮಣಿಬಂಧ
0: ಮಣಿಬಂಧ
1: ಮಂಜು ನಯನ ಯುಗ
0: ಮಂಜುಳ ಪರಿಗಳ
1: ಅಂಜನಾಂಜಿತ
0: ಚೇತೋಹರತರ
1: ಮಣಿಬಂಧ
0: ಶಿಂಜಾನ ಮಂಜೀರ
1: ಶ್ರೀಭಾಸುರಚರಣ ಶಿಂಜಾನ ಮಂಜೀರ ಶ್ರೀಭಾಸುರಚರಣ ಕಂಜಯುಗಳ ಶೌರೇ
0: ಕಮಲನಾಭ ಜಯ ಜಯ
1: ಚರಣಂ ವಾಯಿಕ್ಯು
0: ಮಂಜುನಯನಯುಗ ಮಂಜುಳ ಪರಿಗಳ ಅಂಜನಾಂಜಿತ ಚೇತೋಹರತರ ಮಣಿಬಂಧ ಶಿಂಜಾನ ಮಂಜೀರ ಶ್ರೀಭಾಸುರ ಚರಣ ಕಂಜಯುಗಳ ಶೌರೇ ಕಮಲನಾಭ ಜಯ ಜಯ
1: ನೀಲವರ್ಣ ಪಾಹಿಮಾ.